ಗುರು ಕೌರಸ ಪೂರ್ಣಾಯ ಫಲಾಪೂಪ ಪ್ರಿಯಾಯ ಚ ತಾತಾ ಮಾಣಿಕ್ಯ ಹಸ್ತಾಯ ಮಂಗಳಂ ಶ್ರೀ ಹನುಮತೆ ಸುವರ್ಚಲಾಕಳತ್ರಾಯ ಚತುರ್ಭುಜಧರಾಯ ಚ.

ಏಕೇತತ್ಕಥಿತಂ ಭೂಪ ಸಂಭೂತಾ ಸಾ ಯಥಾ ಪುರಾ ದೇವೀ ದೇವ ಶರೀರೇಭ್ಯೋ ಜಗತ್ತೈಷಿಣೀ ಪುನಶ್ಚ ಗೌರೀ ದೇಹಾತ್ಸಾಸ್ಮದ್ಭೂತಾಯ ವಧಾಯ ದುಷ್ಟದೈತ್ಯಾನಾಂ ತಥಾ ಶುಂಭನಿಶುಂಭಯೋಃ ರಕ್ಷಣಾಯ ಲೋಕಾನಾಂ ದೇವಾನಾಮುಪಕಾರಿಣೀ ತಚ್ಛುನಶ್ರಯಾಖ್ಯಾ